0: ಲೌಸೂ ಸಿಯಾ ಲಾ ಲಗಿದರುನಿ ಅದಗರಗದು ನಿಲಿಗಿಯ ಫಿಗೋ ಆಹಿತಿ ಹೆಸು ಕ್ರಿಸ್ತು ಅಬಾರುಗುಣಿ ವೈಯಾಸು ನೀಚಾಗು ಲೂಂಗುವ ಲೋಗು ಫಿಗೋ ಲು ಸುಂದ ಅಬಾತಿ ಲಗಿರಿ ಬುದು ಸಿಯಲು ಅವ ಲಯೂರು ಲೊಯಿಗೆ ಲೋಂವೆರ ಬುಂಗಿ ಅನಿಹಿಣಿ ಗೊತೋ ಅಗುರ ಬಹ ಲಿಚುಗುನಿಯ ಬುಂಗಿಯು ಲಗನಿಯು ಲಾಬುಗಿಯೋ ಲುಗುದಿ ಲೌ ಲದಗರಗದು ಅಬಾರುಗು ವೈಯಾಸು ಅಬಾ ಲಬು ಇದುರಗದುನಿಯ ಲಾನಿಗು ಬುಂಗಿ ಸುಂಸುಯಿ ನಗುಬೊಯ್ ಲು ಸುಂದ ಚೋರು ಲುಮುತಿಗಿಯೇ ಸಿಫ್ರಿ ಸಾಂದು ಕಾತೆ ಮೇಮೆ ಲಿಗಿಯ ಓಂ ದಾಲೆ ಲರಿಯಗು ಲಾರಿಗಿಯೇ ಲಾರಿಯಾಗ ದಾನ್ ಲುಬೈಲೆ ಫೆರುದಿನ ವಾಲಿ ಫಿಗೋ ಲು ಸುಂದ ಮೆಮೆಗೆ ರುವಾಲಿ ಆಮು ಅದಕರಗದು ನಿಲುವಾಗು ಫಿಗೋ ಲಿಗೆ ಲುಬೈತಿ ನಿದು ಹೇನು ಲವ್ ಲೋಮೆ ಕ್ರಿಸ್ತು ಲೋಗು ಗುರುವ ಗಯ್ಯರ ಹಲಿವೆ ಬೆಲುರು ಲಿದು ಫುಲಸುಲೆ ಸಾಂದು ತಿಮಾಬೈ ತೋಯಿಗೆ ಬೆಲು ತೋ ಮೇಮೆ ಲುಗುಬು ಕ್ರಿಸ್ತು ದರತಿ ಅಬ ಇಸರಿ ಇಮ ಓಂ ಲುಮು ಬುಂಗಿಯು ಅಬ ಇಮಲೆ ಅನುಗು ಬಲಿವ ಲಿದು ಇಬಗರಿ ಮಗು ಮುಚದಿತ್ ಹೆಸುಸು ವಫದಿರಿಯ ಬೈ ಇಯು ತುಮಾತಿ ತೀದ ಲುಬ ಬುಂಗಿಯು ಲಿಗೆ ಲೂಂತಿ ಲುಬೈ ವಯ್ಯರ ಫದು ಲು ಬುಂಗಿಯು ತಾವು ತರುಮ ವನಿಗಿ ಲುಮ ಲಾವ್ ಸುಂ ವಫಿಯೇ ದೆರೆಗದಗು ಲುವಾಗು ಹರುಮಗದ ಲಾರು ವನಿಗಿ ಲುಮ ಸಂದಿರಗು ವಮ ಓಂಗುವ ಲೌ ದೂರು ಲೋಗು ಫಿಗೋ ಲಾರಿಗೆ ಲಚಿಬುನುವ ಲೌ ದೂನ ಹರುಮತ್ ಇತರ ಮೇಮೆ ವಮ ದೆರೆಗದಗು ಲಿದ ವಫಿಯೇ ಮಸಾಂಸಿರಗುಂಗ ಲಿದ ವೆಮೆನಿಗಿ ಲುಗುಂದು ಲಗುಫುಲಿ ರುಬೈ ಲಾ ಬುಂಗಿಯು ಲೆ ಫುರ ಮಾಸೆ ಲಾಲಿಬು ಲೂಂತಿಗಿಯೇ ವಾಫಾಗು ವೀತೆರೆಗು ನಿಯ ವೀಬಿರಿಗು ಲು ಹಿಂಸೆ ಹಬು ಹಮ ಲುಮ ಲು ಹದಗು ನಿಲೆ ಬುಯ್ದುಬುಯ್ ವಗಿ ಅಫಿಯತಿಯ ಮೌಲು ಮುಂತಿ ವಫಲರುನಿ ಹೆಂಪುಲು ಹಾನಿ ಹಾ ಹೆಚ್ಚು ಬಣ್ಯ ಲು ಮೀತಿ ಹಮ ಲಿದ ವದಮುರಿದಾಗು ದುಬರಗೆ ಲೀರ ರುವ ಮಗುರಸು ಹೌ ವೀಬಿರಿಗು ಗುಹೆ ತೋತಿಮ ಲಾವು ಅರಿಹ ವಮ್ಮನ್ನಿ ಲೋಗು ಯರಫಲಿ ಲಾ ಲುವೆಯುರು ವಬುರೆ ಮೆ ಹೆಸು ಕ್ರಿಸ್ತು ಲುಗುಂದು ಆಹ ವಸಿಗಿರ ಫಿಗೋಹ ಲಾವು ವಗುಂದ ಲಾರಿಗೆ ವಸುಬುದಿರುನಿ ಇನ್ನರುನಿ ಹೂವಲೆ ಆಮು ಲುವೆಯರಿ ಅದಗರಗದುನಿ ಲು ಫೆರುದುನ ಲಾನಿ ವಫಿಗೋ ಅಬಾರುಗಾಲಿ ಕಾತೆ ಲು ವಗುರ ಬಹನಿ ಲು ಲಗುಸರಗದುನಿ ವಬುಂಗಿಯು ಲವ್ ಆಬ ಲನೆರಿ ಮೆ ಇಗಣ್ಯು ಲುಮ ವಾತು ಗೆಮೆತಿ ಲೆ ಲೂಂಬೆ ಲಗುರಿಚಗುನಿಯ ಲಗನಿಯು ಬುಂಗಿಯು ದಾಲೆ ಲದಿರಾಗುನಿ ಅಬಾಗ್ರಿಗೆ ಲಿಲುರುದು ಮೊಯ್ಸೇಸಿ ಲೊಂಗೆಂಗ್ ಹಮ ಬಿಯಮ ಅರುವಗೆ ಫೇಯತೆ ಲುವಗು ಅರಿಯಂಗತಿ ಲಿಲುರುದು ಮೊಯ್ಸೇಸಿ ಲೊಗು ಲೂಂತಿ ಲಾ ಲೋಂವೆಂಗ್ರಿಗೆ ಲಿಗಿ ವೈರಿತಿ ಮಾತಿ ಸುಫ್ರಿ ಲೇ ಅದಿನ ಬೈಹ ಮೆಬೆರೆ ಸೆ ಬಾಯ ಲಾವ್ ಲಿರ ಬುಂಗಿಯು ಮೆಬೆರೆ ಸೆ ಹಗಿಯ ಲಾವ್ ಲೀತ ಅನ್ನ ಬಹ ಮೈ ಸಿಫಿರಿ ಸಾಂದು ಲೆ ಹಿಂಸೆ ಹಬು ಬೈ ಹೋಂ ಲೀತ ಹೆಸು ಕ್ರಿಸ್ತು ಲಿಗೆ ಅಚೌರು ಬಲಿ ಲಿದರದು ಬುಂಗಿ ವಾಮ ಲೆ ಅರುಮತ ಗದ ಬಲಿವ ಲಿಗಿ ಬುಗಿ ಸುಬುದಿ ವಮುತಿ ಲಿಗಬುರಿ ವಬುರೆ ಮೆ ಬುಂಗಿ ಉಲೆ ಅರಿಯಂಗು ಬೈ ಅರಿಯಂಗತಿಗಿಯೇ ಫುಗ್ಗಿ ಅಬು ಗುರಿಗೆ ಲೆ ವಾಗುತಿ ಲಾಬುರಿ ಹಲಿಗಾಯು ಬುಂಗಿ ಉಲೆ ವಿಂಗ್ವಾ ಬೈ ಹರಿತಗೋ ಹುಮ ಲೋಗು ಬುರಿ ವೇಯುಲೆ ಸಿಗು ಹಲಿ ಬೈ ದಾ ಮೆ ಹಲೆ ಹೆರೆಸಿ ಬಿರು ಬಾಲಿ ಲರುಗೋಂಗ ವೈರಿತಿ ಮೆಹ ಹಸುಫುರಿ ರು ಲಿದೋ ದಾ ಲಿಗಿ ಅನಿ ಅವಂದ ಅಮುತಿ ಸುಂ ಕಾತೆ ಲಾವು ಗುರಾಸು ಅನ್ಯ ಹಿದಾಗಿಯ ಅನ್ನ ಬೂವತಿಯ ಔ ಸೇರು ಹಗಿಯ ಉರಿಬ ಲಿಗಿ ಬುಗಿಯ ಗುರಿ ರುಗು ಲದುಗ ಹೈ ಬುಗು ಲುಮ ಕ್ರಿಸ್ತ್ ಹಿ ಬಿರಿ ಸುಫುರಿತಿಯ ಲದುಗ ಗಮದಗೋ ಹಮ ಹಮ ಹಾ ಉರಿ ಬಬಯ ಔ ಸೇರು ನೀವು ಗುದೆ ಮೆಹ ಬುತು ಮೆಹ ಹೌ ಹಾ ಫುರಿ ಸುರ್ಗು ಬೈ ಈಗಿರ ಗೋಗದತು ಹೂಂಗುವ ಲಾ ಉಗುಂದನಿ ನು ಲಗಿದರು ಲೆ ಹೂಮ ಬೈ ಹುವೈ ಸುಬುದಿಯು ಹುಮೈ ಲೋಗ ನಿಹಿ ಲಾ ಕಾತೆ ಹೂಮ ಸಿಯಲು ಲೆ ಬುಯ್ತಿ ಮಾತ್ ಲೆ ಸಿಯ ಬೈ ಲಗಿದರು ಹುವೈ ಗುವೆಂತೋತಿ ಮೆ ಫೆರಿದಿರೆ ಹುಮೈ ಲುಬೈತಿ ಹೆಮೆನಿಗಿ ಲುವಗು ಬುಯ್ಗಿಯು ಲುಗುಂದು ಹೆರೆಸಿ ಬಿರುಬ ಅಬ ಅವೆಬು ಅಫಯ್ಯರುವ ಸಿಯಲು ಗಗುರಾಸು ಹುಮ ಲು ಲಾರಿ ಗಿಯ ಮೇಲಾ ಹಾವಾಂದುನಿ ಅಸುಫುರಿರುನಿ ಕೈಸಿ ಲಬು ಸೇರು ಬುಯ್ಗಿಯು ಕಯರ ಲಾಮುಗ ಹೆರೆಸಿ ಬಿರುನಿ ಫರಮಾಸಲೆ ಲೂಂಬೆ ಲಿಚುಗುನಿ ಬುಯ್ಗಿ ಹೂ ಸಿಯಲು ತರಿಯ ಹೆರೆ ಲೆರೆರು ಬುಯ್ಗಿಯು ಲೋಗು ಲಗಿರಿ ಬಿದು ಕ್ರಿಸ್ತು ಬೋ ಹೋಗು ವಗಿಯ ಮಿತ್ರಾಂತಿಯುವ ಕೈಗುರಿಗೆ ಹಾ ಅಗಿರಿಬುದು ಬಾಣ್ಯ ಹಾರಿಗೋ ಅಬ ಹೆಫೇರಿದಿರು ಹಾ ದಾಂಗಿಯತಿಯುವ ಹಾ ಎಸೆಫ್ರು ಬಣ್ಯ ಲದುಗ ಆಫಿಯೆ
1: Hebreos capítulo 11.
0: afinyani achouru ni legu muti logu wabihi beilan le wagura bubai. Loma wachouru ni legu muti logu anire in laburi kate lausun marihi wamani. Ladega hafinye wagochagu lagunda arubai buingi uhao. Lau afinyani wasubudirei logu buingi ulan adigubali ubo laru gulereru. Le lubaiti ubo ule warihu bai kwento. Mama lida angine kate ile meha arihu bai ladegu. Lau lafinye aveli lichi gaba adagara gaduni buiti mati sige lau le ladagara gadu bai kain lu buingiu. Lige leresi biru bali buingiu kaisi richagwati. Aba leresi biru ni ladagara gadun. Lau sun lubaiti hilala aveli aniha guwa adimureha lau lafinye. Lau lafinye enoku lanugu wa sielu mwinga. Ani madarin wati lugubu lugundu buingiu anugu bali. Ani tarien hea lereru buingiu logo lubara ke boi la meha lanugu enoku gunda la buingiu lau ya ubo wago. Ani siyente la gunda aru buingiu wau ahi mafinye wa boi luago. Lugundu lu wayarafatu lu buingiu gasu wafinye lu logo anihi la ani lichuku bala afaye iruaha haa alu habali. Lau lafinyo noe na le lavisa rubali buingiu logo ladaga rubala aba onwe bungura lau sumarihi gili la gura aba ladugu ni le lubai bai buingiu. Aba ladaragun aba onwe buguni lun la salbaru hau suntila na luba. Itara linya la siya diruni noe ubo. Aba lubai le resi biruni buingiu kaisi aba wuguri richagwati logo lafinye. Lau lafinye abrahamu dale lagua rubai buingiu lun luligiru ni lagaira lulidi lidong amu flaso le frama se lubai lun. Aba ladugu ni le lubai bai buingiu. Aba lafu idun lagaire gine ibidi ugalun halion bai ila. Aba lagana un lida iseri flaso ligia lau sun terecha la nye ladugu lafinye. Aba lagana un tida ankiampu ligia meme ginye ladugu bai isaku le liro iluma hakovu le libari. Ladugu resibi hamuti la frama se meme ligia luma ge buingiu. Adiga lumuti Abraham sun lira ladiga agura bahala lebeluru lidon lubuidu uburu gule derebu gubai ebu uburu gule ladiga bebuingiu. Lauginye tafinye sara lausumehe waiya ruta lutagarudu resibi toere ilumage buingiu lutagarudu. Garudu aba irahu ladiga tafinye nuluagu lagufuli rubai la buingiu le frama se lubai. Lausun lubai ti waiya lela Abraham lungarau la nyubu itilu gadiga wagumbu ilan sarago. Kei waruguma hasiyelu banya. Kei ginye lagu burisaga unle larwe beya le sinyabu ilabahudun. Hilagu wati yansungurige ha meresi birunga hama isunle frama selubu ibuingi hon. Gamalumu ariha hamuti liyabu indisege ani aba hasubu diruni. Aba ati harinyagu unluagu mama la hagaira ubo ule. Hayabu iriginya la ebeluha kaisi terencha ya ubo wabu. Grige harita kumanyaita, arufu da hamuti luago halu hameme yela aba agairu luhagaira me. Luhamuga fulasu laanle nyingi lubai hafuri da hagaira bai le halu habai gayarati hamuga hagiri buduhari igu nyehi. Aba ambuga agairu bui tumati habuse rubai, agairu ule siya lubai. Ligia uwa lubai nibuse gari la buingio luhabugi utebai la. Aba laranserun aba uburugu haba. Na meha le laucha gubali buingi wa Abrahamu, laularia gulun, lulafaru ni lirau le Isaku, hila gubailun la dagara gudu ni lun, afinya memeti luagu buingiu. Rugu wati yebe lungwa, luledere geruni lirau le abana guti. Lausu ania galilabuga, buingiu lun luagu, saragu mayla la duga wagun lidange Isaku. Subudiri gulinyali Abrahamu, luagu gabafu la buingiu, lun lasara gudu ni hilanya lidange uweni, ani itagaro yebe ladugu ni buingi lau lichugu ni Isaku lari gulu Abrahamu lubaregen yebe lafaruni. Lau lafinye Isaku framase lubai abiniruni lun hakowu luma Esau. Lau lafinye hakowu da meha le lowe la binilumutika aba hada ange lirahunyo Jose aba ladimure han luogu luerigu buingi. Ragunyu luogu ligiri lubadu. Lau lafinye Jose lubaregen boi lowe ariangati luogu hafri dubala Israeli na hiptugi, arinya galigia lu hanugu ni labu hamagwa dame le higiru ni fulasu ligi. Lau hafinye lagubri kumoisesi, dale laguri ya hobi, aba haramu duni luogu iru wa hati. Ladiga harihi luogu buitume ira ula manufu te tinya lua iluru dule lichuku bai uruwe lau lafinye moisesi dale wugiri hali maa tilu lanugu nua kaisi tirau lirau luruwe te hibdu hime ilumuti la sufriru hama lumutu niya buingiu lubare gien lagano buitu tita luba uruwe to lani na figo risi timati la santira gulungwa lau la sufriru unabuguni lua igien kristu le lumbui liabui sigu lau lagano lida sun lirisi ehibdu Lugundu, logo afaye ruaho le lumbe lichuni buingi ulu, lichiga ilaritagu. Lau lafinye Moisesi logo buingiu, aba ligiru ni Egiptu, manufu deiga lua iliganyu urue. Redeiti, dereku dagulita laritagu, kama hamuga, aria gulinya lumbe buingi ule marihimbe. Lau lafinye Moisesi, ladiga ifedu le giribe lue yiru esefuruni. Aba lonaha, aba hichagwe, tubene rihaba Israelina, Lau hito ludame la le lasugru angeli le lanin oweni. Mafarun lamga niyaba hagirima Israelina. Laduga hafinye Israelina, sugu hamuti barana funati eibugena kama hamuga mua le mabait. Danti le habuse rumbe Egiptu na lunginye hasugru kai hagia aba ladoro guduna hau, aba hanyaradagun. Lau hafinye Israelina logu buingyo, aba haibugun geyego lau lubarieru uburugu heriko, Sag binafin logo sedu veio. Aba leiguadu, louba lubarieru uburuguligi. Logo tafinha rabu, tomeha horo, momento bai ura hamaha, magamba de banho. Laduga, taramudinia aria hatinha israelina tubi. Kaba hamuga kate nariak? Logo beidanu lu naburha, logo edion. Barak, Sanson, Efute, Davidi, Samueli, luma hawago profeta. La hafinha, Ganye inti ya buri fulasu, aguma diha hagi ya buidu. Resibi hama ile frama selubai buingiu hongu. Darulu muti buingiu hayuma linyu hawai. Nyeguti ya watu gemeti hanerimeti. Sefu tiya luwe hafara wagun hilagu bai tau efeng. Aba here dun hamere banyi. Nyubu itinya lugabafu banyi la uriburugu, aba haganye reguni ya hakani. Nyenye nuurinya saragu dawatinya hadunhenyu lidange owe ni hongu. Anyehe gine hibiri, Hilagwatinya leda lueri ya sufuri uni mahatinya higira wagudiniwa. Lugayara abaila hagu yugun lido ngaba ibagari le buitimati. Hibiri afagatinya lehera hon hao. Aba ichuni agira waguni lau gringri luma adairu ni furisu. Afara waguatinya lau dubu asira hoatinya hamida hamagwa. Afara waguatinya tawe fein rede itinya eibu ganyahatugu darugu hau wagua. Larugu haura mudun, luma haura gabara. Gudeme tinya meha, nidiheri tinya meha. Ouseru hagia uriba. Madina lumutinya meha ubo ugrigia buri buitinya hagia. Eibu ganyadugu hanya meha lidamburi fulasu magairawati. Arabu, lidamburi lagadabu gendubu wainamuti, luma lidamburi huyule muaruguti. Sun hagia, lau sun buidula afinya nile hawaguboi, ligibuge buingiu, Meresi biru hamuti le meha frama sewa liboi, laduga aranse libuga buingiu aba kati buiti mati won. Lun lida ruguba la aba wama abuidula sunsuina gubi.
1: Hebreos capítulo 13.
0: Hinsi egua meme huma huma guakaisi ibirigu. Mabule ita humoi luhebela gudunia achilurutinya hubion la ugundani. Saragu hanya grigia, Ruha nya ubaru hong angelegu lau hadugni kateile ibidinyon hong. Harita ko huma hawagun adurutia kaisi kubairigu hamuga genye hadurunya la hama. Harita ko huma hawagu ha asufuri banya kama hamuga hasufuri ya uwara hama. Inebe la marie hong sungube. Lunti genye hagufuliru umarigu hama gwa lao uwarani. Lugundu lagusera gudubanya ninye buingyo ha agamari dutinya mamari edunga hama ha agabara habanya. Michiga huma hinsi habu logu sensu, gunda huma lau le humat. Lugundu, lichu kubi buingi ule, emege irubi hun. Arinya gali.
2: Naume irubadi gu, migiru nubadi.
0: Kayara ati lubaiti, warinya gu, lau afinya ni.
3: Nabule mabungi witele kubalene, manufu tapadine. Kapati kayara hama giriga adiga nalu.
0: Harita kwa huma, hawagu, ha adunti habalu, Ha apuriche bali luganu te buingi hun. Samina huma alibuguru, idalinya la meha, abagari ani aje hakumwe afinye. Masansi raguti ligaburi Yesu Kristu. Ligie meme gunyaru ugunye luma sunada. Meye dagwaga da huma hungwa lu amu lu ujari arufu dani. Buiti mati lu teresi biru wawani ere laulisi habu buingyo. Mama lau wagufuliru lau luru duburi logut egini. Echu ni ligia mia buiti lu ladigba la buiti hon ha afala rubali. Sinyati gafana hama fadirigu ha eseri vidu banya tida hatempulu huriyu lida agien atakara gaduni le ichugu bwe luago wani lataru. Belugu dalumuti hafadini huriyu le inyu tumabwe hata anima alugu lido mfulasu sandu timati. Barilei atakara gaduni luago figo. Ahenti hagubu anima aluhagia bogu ditu ikiampu agai lagudu. Itala linya ginye bogu di loyu burugu lowe hesusu. Lula chibuni wafigon laulita guanare. Kaimo luboiti lung hesusu, bogu di tui kiempo agai. Asufuru reina una buguni logu liri keisi la sufuri run wawagu. Lida uba ule uwati ni yaba uburu guwama le adura roti lu sunda. Walu hanye uburu gu le lumbo inyehi badi wala lari gien ibagari le. Ligia lunti lubai wichu gu etengi uni lubu ingi sunada lida ge Jesu Kristu. Etengi uni ligia Ligia luu yeri boi atakara gudini le labuse ru boi buingi wamagi. Ruwa maluboi ti uweri guni luu lao wayuma. Mabule itahuma hadugini le buiti boi. Luma luu hafare iruni kumati hada haa mibihi banyi. Lugundu ligia burikata ile au boi lagunda ara buingi. Kakamba ti huma hon haa arufuta habanya hon. Dereke kwa huma hungu wa hon. Lugundu hagia onigirubaru huwani. Ani keisi hasubu diruni. Gasu haguserun ligibu ge buingyu logu hauni girunu. Hocha huma lun metera gudun humani hawadige mari lugundu mabui dubwe hamuga ginye lira hun. Afuri da huma lu buingyu wawagu. Choru wamuti logu daragi lanyu linya lan waritagun. Kei busien waboy buidu lan wawuserun lida sunkate. Amuri hatina huma lu hayumaragu lu buingyu lunga yara abay lan nidin arihang madisa. Ayumura guatina lu buingyu. Lelani nandarangilo, lenginye asara gudubali wabure me Jesu Kristu. Litange oweni, owniri mudun le weri timabwe, le achoru rubali lidara dobu ingyo laulita. Lun luadig maridu hida lida sunkate lidange Jesu Kristu. Lungayara abayla hadugni lugunda, weri guni lun Kristu, lun sunda itrala. Niduhinu, ayumura guatina lun heresibiruni, Dimure le aburha na alibe hun tida murusungara dato. Nasubu dira gudu nye ginye hun, logu furiha lila waduhe Timoteo furisu gugi. Ahenyubu ifrese, nanugubu numagwa dame le nidi arihon. Mabu iga ninya hon sun, tabu tigu ligilisi luma hon sun, ibiri waduhinyu lida wafinye. Mabu iga hanya Italia na hun. Binilo buingyu sun huguya itarala.
1: Santiago capítulo 2.
4: Niduhinyu kaisi hugia la grigia ha afinye banyalagu waburem Jesu Kristu le weiri gubai mon lumuti amula hanugu aba grigi hawe hibiri. Kaibri hamagalu lebeluru aba vuguri lidon hadamuri laubagu golu tumadogu finutu. Belu lige ginye aba gudemeti tau dogo huchecheru. Aha etenira lule finu beadaira gubuidu lunharinyagu lun.
5: Nyuruba ya lida ubaru buiti.
4: Harinya galule gudeme bay.
5: Bugu ya redi barara. O nyuruba ya muwarugu, nyuruga bugenu gud.
4: Hanugu nya aba gurige amu loile aba. Ani hagusera gudunya lau luriba aritaguni. Niduhu nyuhinsi tenu, agamba humekatele. Ani odira lanya bungiu hagudeme banyalida ubole lurisi hama lida hafinye. Lugien heresi biruni aruwe hani leframa se lubai hon hahinsi habobanyalu. Ahi tihuguya, ruhu mutia gudeme tia lido busiganu. Mama funage risi tia haa vuriba bai hoseranu, ani baruhu mau aduru hei na ligibu gionurudu. Mama funage hagia adimure habanya vuriba logu liri Kristu, le inebe bai hun, le umbai hedere gerago hungwa. Ahi inaru nilubai logu gufuli humani linyu agi lurudu kaisi tariyagu nilereru bungiu.
6: Hisi ya lakirige bile dibu, ke bisi yago bungwa.
4: Buiti haduga. Ahi mama lubai aba lau hanugun ye sungrigia hadugun ye figo drugo muti li luru du bungio lugun do ha gufli raba grigia lau sun luru du igira lagun fli raba lida gen gadurun ti lagu la dura guni sun luguma di luru du lugun do bungio memele ariengo bai
7: magaba rahaba
4: ariya gatiginya
7: mafara haba
4: ahil baiti madug grigia gabarani gamalumon afara hati midi tilawle lubai belurudu hugu ya luti hadimureha agabri da hugu ya mekei silunti ya hagusira gudu lau lurudu le esefuru baliwa loi lubafu figo ha, magude mehabu banyahon amu magude mehabu begien bungi hon lida meve yulani na guseruni ahi hagude mehabu banya buidu behafri du lida me lidani ya guseruni niduhenyo kasa hula laringu grigie logu afine la ahi madugu ni kata lula rufuduni Gayara tifunage la salbaru ni afie niligia. Kai hamuga gwento, anihe aba iduhi uguri ovuri emegi ruti dugu luma igini. Larengi gaba hidage lu.
5: Buidu la lidi bu. Darugu wa babaugwa, hobu yeme.
4: Eni michu lumuti lele megi rubailu. Kage hula lira. Itara lien la susire du luma afie ni. Ahi marufu du hama grigia lau kate ile hadigbe. Afie ni labu gwarugu itra linya ke abakate hilali. Hafu gani hebe arinya guti?
5: Bugu ya afie tibu. Au waduga numuti le buidu bai.
4: Au arinya gati nalu iduhe iligia.
5: Arufu da baiti bafinye nu bogu di loi buiti le badugu bai. Narufu da ime na finye bu lau buiti le nadugu bai.
4: Afie tibu logu aba rigunye la bungyo. Buiti baduga. Gamalumun afie tegie mafie nulu agulira. Adada garahagia lau anufu de loi. Mahati bubafienu, ibidio gotau bugele, logu hilanyu lia la lafinye grigie ahi marufu du la laule la digbe. Resibi lumuti bungiu Abrahamu le wagusha, kaisi richagwa tiligibu ke luagu le la digbe dan le laharu bai luyebe lafaruni isaku le liru hilagu bai kaisi adagara giduni. Ariha bali logu arufu dalani Abrahamu lafinye laukate le la digbe. Ani nyimbu iti lafinye ludayari bai la laukate le la digbe. Itara lien lagufliru le burungwa njibaitida lereru bungiu.
6: Afinha timenha Abraham logo bungiu. Aba la barra do queixi do queri richaguati.
4: Nharinha moguati logo Abraham, lumada bungiu. Aria humali lubaiti logo richagua la buguri logo buiti lela digbe. Animama regula agula finha. Ligue meme meha asusere do bei tu rabo. To horo lida dan lesse guhalbe. Recibi lumutu bungiu queixi richaguatu logo kate leta digbe dan meha leta rufu dine tafinha lautaramu dine luna glego hosue. Aba tidire gunia luha giri budu lida gen amu uma. Itra ke hilanyu lia la ugubu ahi uo tubai uwani lida. Hilanyu lia gine hafinye ahi marufu du huma laukate buitile hadugbe.
1: Santiago capítulo 3
4: Niduhinyu, molu muti anyahi la saragu hida ichagu tenhongu arufu da tieme lereru bungyo. Lugundu subudi humali logu deregu da timaba ila wagusiru wagudun. Wagela arufu da habe. Sun wagia charatiwa. Ahenihi lube aba grigia masharuti lida lela ringu bai. Aba wuguri buiti legu muti ligia. Legie gayara bai labuguru ni sun lugubo. Talewichu gufurendu luagu hayuma gabayu lu hagambu niwa. Gayara ti wabuguru ni sun hagubo. Ariha humu buriginye uguni. Lausun weina muta ani here buriti garaba lile ada habaru. Abugura lumutu abuguru tu laaba liruru simunu lenyehi lumuti labusera. Itara tinha guinha manhinha. Aba kato nyurutu. Gamalumo gayarati tadugu saragu kate wenamuti. Lamurusu watu gemeti gayarati lagu du aba umi buarabu. Itara tinha manhinha ke aba watu gemeti. Aba ubu lani na wuribani. Lida nyo wagubu ane afuru hatumuti wuribani wada. Gudatumuti wabagari ke watu gemeti ile mafio gati ginyati. Gayarati lamasuru wuguri sun hawuye rinima luguganyiti. Dunuru, heve, ama anima lubaranana. Ani adagalali, gamalumon uwati ni aba amasuru tuwanyenye. Aba vuribani tugeto migira guagu dibu tungwa, ani buitia lau peisi nile gafarahati. Tau meme wanyenye wadimure habuiti logu wagu shibungiu. Tau gien vinye ragwanya grigi ha lenege ben bungiu la dugnia. Lidage meme aba iyumo lafuri dabini runi iluma inye raguni. Niduhenyu, mulu muti itara la katele. Gayara tifunage lafri duduna bimeti luma duna gifiti lida ge aba memelise seduna. Gayara tisata gindu aba tidibu igu faluma, odi gayara titagindu tidibu beibe igu. Siyati geti lafri duduna bimeti lumaduna basuati lidage aba meme lise seduna. Aya nihi lubay aba shu tauhida, gufaranda ligia arufu dale lau lubui du loseru, la una buguni le lichu gubay lichu lau lum. Gama lumon aya nihi lubay gimugo tida hanigi. Ani hadugini kate lau harita guhuagu guanragu, mon lumuti lubay ti hanangu hungu alagu lichu hau, lugundu iyeni lira. Mama lige luwiri be lichu au le nyumbi be lumage bungiu. Aba lichu au le lani na ubo ulira, le lani na hasami na grigia. Le lani meme mafia. Lugundu lenye lumuti gimugu luma gaga ni goo, anihi chagagu unye luma sun luwiri uribani. Ahaye haa, gama bali lichu au le lumage be bungiu. Furumi anihi aba ibagari harumati hawagu. Galumatia areidatia, gagamba ditia, gudemi habutia, adiga hamuti le buidube. Aba labu hanugine sun grigia. Furangu tia. Halu habali darangilu, bunagwate ilu lu laluba honu aba ibagri le richagwa tihada, lumahada amu.
1: Santiago capítulo 4
4: Kabri wege habuse rahawuri buha lumahagendagu, ladiga buri luriba yuma hanirehida baisuanda. Busentu somukate, kesi siyan humani ibiha aba hafraha. Gimugatu logu somukate, keti siyan humani ibiha aba hagendagu. Mibihi humuti le habuse rubai lugundu mamuri ya humani luma bungiu. Ahi hamuri ha, mibihi humuti lugundu liriba hamuri ha. Habuse runi lu hevesiru ni luagu lagubri hugunda. Grige muma ratinya, ibide tisahun luagu ahi la gamadago ubai luma bou. Hagani ila bungiu. Harita guatunsa luagu malala le tarinye gubelereru bungiu luagu burikati le. Hinsi etisifiri le lichukubai bungiu wada lum. Kama lumo, weri timati ide mo ele lichugu bei bungiu, la duga tarenghe lereru bungiu.
6: Lumo ti bungiu la naga hawagu ha barugo banyo hongwa. Eni ide la guo lumuti ha unabugu banyo.
4: Rugu huma lubai ti hongwa labu gion lerere ha bungiu. Kagibugu huma luma mafia, aba me lanura ha huwe. Yarafa huma lu bungiu aba megine la yarafa duhun. Gafigo te shibahu mai huhabu. Ahi tihuguye biango tigibu harumagda humo hanigi. Hirugu huma, wago huma. Ayahua huguye me. Sansigo la hehere ha lua yahu ni me. Sansigo lige me hugunda luiru ni me luagu hifigo. Unabuguagda huma hungwa ligibuge bungiu. Aba melichugu nulida aba ubaru lanina uweiriguni. Niduhinyu, madimure hama vuriba hawagu hibirigu. Leadimure hati vuriba luagu liduhe o ladari rula liduru. La dimura henye vuriba luagu liluru du Kristu, ani ladari runye mege iti luagu. Ain haduga lira lubarage haduga nile lubai be lurudu, hicha agunya hungu wakaisi agusara gudati. Abar gunya agusara gudati le ichu gubali lurudu ligia, lerigu gabafu be lula salbaha, o lula gunichagu. Ain buguya katinye dibuge lu badari ruliduru amu. Bwento agambo humei kate le huguye le ariengube.
5: Wodi balida aita gafulasu, Ugunya wa haruga, aba mewerede runyei, aba airumu. Wadagu wa maraso lau wa seinsu unyei, lu wabihi ilawo.
4: Idalensa hasubu diruni kabala susire da haruga. Kate nyinge hibagari. Itera lenke ihemere dule salira guboi luagu murusu da, larige aba lagumushagu. Aria garigutu hamuga.
5: Ahibuse bungio, wabagaridu. Aba mewadugu nile, olira.
4: Ahitihuguya hadimure halau pantu. Logo kate le harita gubai hadugu. Ani sun panto le mabui duti. Le lubai ti subudi habubai lu ladugu buiti eni madugu lumuti ladugu nyafigo.
1: Santiago capítulo 5
4: Agamba humai kate le, ugi erisi ten ha vuriba bei gaburi. Chuluha liora lu hayahua ha. Wago hugeme logo buri lamisa lule lubai hasufuri runi. Nyalali buri hirisi, hukha maru hamuti rihadugiragu tofinubo. Gahu alihigo lulu mahani plata. Anilige babu ya ram. Aba mehagurincha wagu luege kama hamuga lau watu gemeti. Ondara guagu dandu saragu irisi ni lido buri lagumu hou dan le. Lausum lira, mafai iru humuti ya haa nyadagi mebali hichari. Lagua hanya lubai tifai itilige ichiga hiduru. Aniagamba lali bungiu hamuri ya haa nyadagi metia hagie huago. Rugu adu hungo lu aba ibagari lani na wende. Luma ugunda ni yao bowagu. Ani dibuni duke anima luha aransa nye luha farun. Siadi humanya haa maduru mbanya, afarago humanya hilagube, madugu gahagia ni kata hawege guwa. Nige luboi tini duhenyu, gagura suhuma darime liabi wabure mehesusu. Abu nagutile agura bubeli bingi ya lubahani buiti, lunti lagura bani furumi eti huya luagu lila linadirigu, luma lagumho huya luagu lun lafunadu. Gagura suhuma ginye, terebu guhugia me luguntu madise li liabi wabure me. Niduhenyu, mekehara humaha wagu hiduhenyu luigen Hesu Kristu. Magusira wagudu humamuga, jarafa li lidani bungi lula gusira gudu. Niduhenyu, Baruhu mwenye profeta guha meha dimu rehebanya lida liri wabure mekaisi aba hempulu lani na gurasu lua gwa sufuriruni. Wagia, baruhu mutiha awandu bale sufuriruni kaisi girige gundatia. Agamba dungu lua gu lugura sunhobu. Anisubudi humali gie ida lia la fulesi lani bungi ulagumu ho ora. Lugundu arehi dati bungi udeme habuligia. Lauge sun kate iniduhenyu. Mafira huma ni lua gu liri sielu, ni lua gu liri mua. Ni lao amu luwiri afinyiruni lunga choruru ni hereru. Dame le hariengu aha lu aha la. Dame ge le hariengu uwa lu ginye uwa la. Masie diru lamuga ubungiu. Ahin la sufuri rinye luboi aban hida gen. Lunti la furi idu lubungiu. Ahin gunda luboi lunti le remuha uremu lani netengiruni. Ahin sandin luboi lunti la guo ronhon tabuti guligili si lunga furi idu luagu. Luma lunga ahuru daguni lau garaba lida liri wabureme. Dame tile hafuri idu lao afinyeni. Aba me la reida guagdu ni bungi usanditi inyiro gualeime. Ani ahi gini ya figo uhali lubai, ferudu na wabai li figon. Ligia gufese humai lubai hi figo uhuni wagua, ani ya furi da hugue me huo gua lu hareida gu. Wairi tilubafa furi iduni ile la dugu bai grige ile richago bai tausun lanigi. Aba meha wuguri profeta Eliasi kai wagia. Nali lamuri ya haba ilida la furi idu lu mahu yu la huya, rede iti huya mahu yu ga uruwa irumu dimi. Lari gedan yale la furi idu, aba ya lahu yuhuya, aba ya tahuchu sun nadu ubowagu. Niduhinyu, ahi egeye da aba hida gilwe umaleri shabai, liyabi amulu lagiri budagiduni, subudi humoy lagu furume gwaru gula agiri budagiduti lea figo halbe lida geluriba lemeri, la salba rubun la luwani lwe oweni ani ferudu na guda leime sun li figon.
7: Furumie tu ligara da Feduru. Capítulo Aba.
8: Ao Feduru, Aba lani Jesu Cristo apóstolo, namburga yungara da tohun, huguya lani gubungi ha chagagu banya, bou gudi luei hageira, loubo gu ponto, Galacia, Capadocia, Asia luma Bitinia. Huguya le, anua diralaya baya bungi ugu chili, luma giameha binaru, La diga ligia la labusa rubai. Sandu guda ladu lani sifiri sandu. Luga gamba di huma luma lun la ruma da gudunan la ulita Jesu Kristu. Ibiga huma lubeiti saragu areini luma darangilu luma giebungiu. Ruma ma uweiri guni lubungiu. Le lugu chibei wabure me Jesu Kristu. Luagu luweini lugude me habu von. Ruga li seri bagari von lau Lazara gudunin Jesu Kristu lidage oweni. Ligia buintinya lubai wanigi lau aba emenigini vimati. Ani ladigba, luwa bihive la alaga le aranse lalibe wabasielu. Aba alaga, le lubi ladura rulusunda, le sinyambi ladasairu. Sinyan ligia la feridruni lubuidu. Goningi lumuti wabungi lau lubafu, ladiga afinya wama luagu. Luginyana bila, Wabihini asalbarune le aranse lalibe waba. Le lube la rufudune, lido me lagumu houda. Ligia lebu baibunhinya la lau ugundani. Lau sun lun tilafuna, asufri nu saragu ocha waguni luagu murusunda. Adiga itaralinya la hafinya kei golu. Lunti lau chunu ma lau watu gemeti, lun larihini va ka lalu uyaribai. Afinya ni le avandati ocha baguni ligia. Gebegi ti mati sigila ugolu. Lugundu gagumu chaditi golu. Laulubaiti havandu ni laucha wagun hafinye. Ladimre ba Jesu Kristu buiti huwagu. Daime le lagiri budu ubo wagun. Ibihu baginye uweiri guni luma inebesei luma gini. Hisi ating Jesu Kristu hun. Lausun manihi humagi lulan. Eni lau sun lira, afinya di luagu. Eni gundantu lau aba ome mu gundani, le sinyahu muti arien galau dimurei. Adiga heresi biruni ta salbaru huwani, la uluweiri hafinye luago Kristu. Luago meha salbaru nile halgu daha eni aturi hahagia profete gulou saragu duari. Adumre hetinya meha luago areini lebu galumbe ilichigu neibungi hun. Subudigi dalumuti halani sifiri sandu honbo guri hahagia, le lube la sufri rune Kristu lubare megiu. Luma weiri guni, le lube libihine larigine. Agiati, aba hochu hasubu diruni kate ila girigia ligia. Luma ida balala susere da kate ile. Le wagu bilarien ga sifiri sandu, e hada abai hon. Aba la subu diragdu nimbungi hon luagu, mama bala lida hadani, la gufli rua buri kate ile. Wagu lida balava dani. Asalbaru ni le meha wagu beka dimreka. Ligia meme la wagu beha purichi ha girigia hun lidon buridan le. Aulu bafur sifiri sandu le nyubi be sielu gie. Ibi ni angeligu, busenti hamuga gini ya gufananda hamani burikate ile. Ligia lubeiti, aranse nyuhuma eni yusu kumei lubui duharitagu. Ruho meisunghe meni giluago asalbaru ni le lube lichugu ni bungiu hun. Lau lareini damele la giribu du Jesu Kristu ubowogun. Keisi sanigu gagamba ditinya, mabagari da huma, keima haligabri habagari du lubaragi hasubu diruni bungi. Lubaragi enlira, abagari da huma abai bagari sandu tilegu muti. Lugundu bungi le aguar beikun lun lanigu huma, sandu tilida sun kate. Taria hanerelerun bungiu,
9: sandu huma. Lugundu au, sandu tine.
8: Aha, guara lubungiu keisi huguchi. Bungiu le ababai, labuli gaburi, lagusara guduni ya sungirigia. Lunti huara du luma lau inebesei sunda le lubai habagari duni ja ubogu. Salba ladu bungiu, lida gien la gubri ibagari le meha hafurinda rubai hama gien haguchagu. Eni subudi humuti, buidu luagu mama la lau kate gagumu chaditi la fairu waha lebegi asalbaru nile. Keiburi golu o pulata, lau lita Kristu la fairua. Le adagara gudua bei keaba mundun le uwati megi ti luagu. Luma gie, lubara gie mbuga la dugne bungi ubo. Aba laranseru lung Kristu bala wasalbara gile. Luagu lubeiti hafule sei la chila gua Kristu lido lagumu hou dale. Lida gine Kristu, aba hiabi luha finyinu luagu bungiu le asara gudubale in Kristu lida gie oveni, ruligia weri guni lung. Itara linya hiabi, luha finyinu eni ruhu mei sun hemeni giluagu. Wento, lauga gamba di humalu linanu bungiu lau lubafu sifiri sandu, haruma ruhani gilu ganyara bela hisinyendu, Hidunghe nyulwegi Jesu Kristu hun le timati. Lunti lebeiti hisi yangu huma hongo lau sun taruma haniki. Luma lau sun here. Lugundu iseri girigia huguya. Mama du hasani gu agubri guha gowe de ditinya. Lirahi hadu bungyu lau hagambu ni lerenu le ichigubei ibagari. Le ginye adura rubei lu sun dan. Tarinha harelerenu bungiu.
10: Itara hanya sun girigia ke hidu. Liabi haweri ke ilufuliri hidu. Dan lelasa ilu hidu abalaburi ilufuliri.
8: Ahelerenu bungiu duratu lu sunda. Ani dimure le, ligie uganu le lanin la asalbaruni, le wagu bei larinho agua hun.
1: Primera Pedro, capítulo 2.
8: Ligia lubeiti, igira humei sun luwiyeri buribani, sun igeni, bianguala igibu, gimugo, luma sun luwiyeri maraso lugu, itara kei habu seruni irahini ufigiginya mili giharumati luga nyana bela hawena mudun, itara laginye habu serun aturi hanulerenu bungi ubuidu luga nyana bela Ledere bugudun hafinye luago Kristu eni salba huguyame. Ahin subudi humale lubei le timati luago buidula abureme. ayara fahoa humalu beiti lu Kristu. Dubu vimati, le aube membere se hama girigia. Ahinti lu bungiu, itara linha ke aba dubu, anua diruti lege begiti saragu. Itara linha lu beiti, huguia ke dubu vimati, igre guagda huma hungwa lu Kristu, lula dugu aba templu lani nasifiri hidagia. Luginha itara huma ke fadirugu, ha sandutinha. Haishugu balin, adagar gduni le auben lagundara lun. Lida gien Jesu Kristu. Dige gien taniengu bilerenu bungiu.
10: Nichi gaba dubu sion, dubu le timatimati, aba dubu anuma da honti lege begiti. Ani haafinye li kien loagu, buidu beli li hon.
8: Weli ti le begi dubu ligia hon. Huguya le afinye libei. Ahenti ho ha mafinye banya. Gufli hali le taniengu bilerenu bungiu.
10: Dubu le augu me berese hama abu nutinya. Ligia le dubu le timatimati.
8: Ariega tiginye.
10: Aba dubu achuge wagli ligia. Aba dubu le ego da vitu tigirigia.
8: Hama dugu banya gasu lo uganu lani na asalbaruni. Tugego tien luagu. Feri di hagu ya lusunda. Keisi laranseruni bungiu. Ahenti huguya le finya bilwago Kristu, aba rasa nua da hunti ya huguya. Fadiri guha eseri biduti en lu uruwe le bungiu. Necha niha derega guanya hongwa lu bungiu. Lumuti niya bungiu. Anua diru andu, lunga dumreha luago burikati buiti le ladigubi bungiu. Le agure bihun lidagien luburiga, lulido lueri larugunga le lichugubi. Mama meha lumutu niya bungiu huguya. Weto, lumutu niya hadun. Uwa tia meha gudemeha butinya hun. Ahen weto, gudemeha buhali bungiu hun. Nidunhen uhisi tia nun. Huguya keisi terencha lida ubole. Aganoa tia bongu di luei hageira. Ayumura guati na hun lu migira guagudu huma hungwa luburi la yumaha ugrigu. Le agenda gubei tuma huwani. Buidu la hose rukada ha ibidi habuba ya lubungiu. Itara luba, la usun la adumre hama vuriba huwagu, wento kama hamunga vuribatu, harihubei buiti le hadigubei. Aba mehichugu weiri guni lubungiu, daime la chiri nubeyu, lu lagusara gudun. Kesi lani guwa ma wabune me Kristu, ayumra guati na hun lu gagamba di huma, Lusung gumadi ja ubobogu. Gufli huma luma lugunda uruwe. Ke ligia la inyutimabe ubara. Lumahama gumadi matiaha. Louna habanya lu habaichu niaha salufri banya. Luma luhichugu. Uweiri gunu honha adiga banya buiti. Ladiga busienti bungiu. Luha diga ni lelu baibe. Luhama ni chagudinia. Haibide wabanya au. Habu sembanya, hadumane haburiba huwagu. Abagari de huma keisi girigia livre tinya. Gama lumo mosera kumei livrei, lunha digini leburiba bei. Ubara gen lira, abagari de huma keisi lidamu bungiu. Inebe hema sun girigia hun keisi lubudubu. Hisi hema hiduenyo luegin Jesu Kristu hun. Inebe la bungiu hun. Inebe la ginye uruwei hun. Ubuengu, inebe hama hiyubidirugu hun keisi lubudubu. Mamarugu habuidu banya huma, ibi niginya hasa lufri banya. Lugundu, labini rubadu bungyu, ahun avanda asufri nunile mebunati. Subudi inhumei luagu ligia la lugunda abai. Gamalumu, ahun aduga kati buribati, habai chua luagu, kage lisidu nimbeha vandunen asufri runen lira laugurasu. Ahan ya sufrira luwe gine hadigin kati buiti. Aba hawandu ni lau gurasu, buiti lira ligibu ge bungiu. Luluwiyari igaburi le lagura bungiu huwagu, keisi sufri lube Kristu huwagu lau gurasu. Ichi gaba hemplu hun lu hafalaruni. Madigin ti Kristu ni aba figo, mayenha ligia ni aba weyasu. Alehanabunin, mona buti lo anabahani. Taleha sufri gudunin, masidiru lumutinya lubaragin lira, derege guarguti, lungwa lubungiu le agusere gudubai, lau isuruni, barulumuti Cristo guanargu wafigon, luogua luagu guruwa, luverederun hilanyu lumfigo. Lua bagari du abai bagari lelane na isuruni. Bulesi vati Cristo lu wareidagun. Itarahinha meha kei mudun ha feridihan. Ahengueto, nyubi hadun lung Cristo. Le oni grubalan keisi honi di mudun. Goni gilou huani.
1: 1 Pedro capítulo 3.
8: Itaraginha huguya burinha gamaritinha. Gagamba di huma hon humarigu. Luahen la mahaginya lubei lung uganu lanina asalbaruni. Gayara lamu gahayabi lung hafinya nuluago Cristo. Luago rugu husa. Laurugu me harikini, lubuidu houseru, lau inebese luma laruma higaburi. Mama laburi lau katei bogu di tihibiti hevendeta. Tida la hanigi hevendeta. Le ababai ubuidu ni le meferdi da wadibai. Aba si firi galumati. Darangila, ligia katei gebegibei saragu ligibu gebungiu. Itara linha meha, ligabri hevendedu, urinha ha meha derege guabanya hongua lubungiu. Lida meha dan le seguhalibei. Afinha tia meha logo bungiu. Gagamba di hagia hong hamariku. Itara tia meha sara. Gagamba di tulu Abraham. Aba tagua rulung nabureme. Hiabi balu tirahinyu huma ahin hadigale buidubai. Manufu deuga luei nikata. Uguya ginya wugirinya. Afa guhama lu gufananda humania humariku. Ruha meha fula sunhon. Mamargi luei ginye mereti mahama wurinya. Lugundu ginye rulani bungiu ibagari meme magumu jaditile lichigubai hon lau lareini hon. Adiga humai itara ua lamuga nikata lula redarunum lida haforidu. Abagri da hama sun huguya lida uaruni luma lau gudemehabu hidangua. Hisiangua huguya mehungua keisi iduhenyu luegi Jesu Cristo. Areida huma. Una buguligia mehanangu hungu. Mago yuguda huma vuribani luagu vuribani. Ni anabuni, luagu anabuni. Lubargen lira, agu yugu dakuma abiniruni. Lugundun, lung heresi biru abiniruni lumagye bungyu, laguaru. Lugundu tariahane lerenu bungyu.
10: Lebuseti, labagari gu abai bagari buiti, lumagye abai bagari lanilan kundan, lunti lungi lungi nyenye, wile dimure abribani, maria galigie me iyeni. Disela loi uribani. Adiga lele budi bui, alu halai terangi bui, awu melafala bui. Adiga gongi rumoti awu bure bui, budi hari cago bui. Agambalai hafori idulu, anganya ha adiga bani buri bati, magunda ti budi ha.
8: Kapagi kanyana adiga buri bati hun, ahang icha go hun gua luha adiga ne bui ti sumada. Gamalumu, flesi watu ahang asufiri la adiga surula higaburi. Mandufu de dahuma loi niaba. Madihe religia me haritagun. Rurugu huma inebesi lu Cristo keisi habureme tidan hanigi. Aransenyu huma suanda lu honabunia ha algudutun kalalebu nebei hemenigi. Gamalumu, aduga humei lau isieni luma inebesi. Haruma ta hanigi. Lunhala adumrehebanya muriba luagu lubuidu higabri keisi afinyatien luagu Cristo. Nibuse garihamamunga, luagu herenu nguanarigu. Buiti mati luha sufriru luegi hadigini buiti. Ahe itara lian lubei, labuse runi bungi. Sigulau la luha sufriru, luegi hadigin buribati. Haritogu huma luagu luweni la sufriru Cristo dameha, loobi luagu wafigon aba waya sulusunda. Madurun tijebe. Gamalumun, aba la sufrirun wawagu, wagaya lesa lufribai. Lula nigni ba lubungiu. Afarua tihilagu bai. Gama lumon vima tilani sifiri. kai sifiri nyidu tiginya purichi haun sifiri guha lida banya habara hilanya. Sifiri hagia, girigia meha ha aviva dubanya lida lidani noe. La usungarufu dalani bungi ulueni, lugura sunghon lida le lagura bubani tagumuchu uguni to la digubu noe. To ida bon hasal bara vidirig girigia lau duna, duna tiligia. Ita la linha hamuga kei li duna ribadise igueto. Le ida giembei, wanengua lu wasalbaru. Mama lung laruma du ugubu badisei. Arufu darigu lumuti, luagu haruma ruta wanigi ligibu gebungi lau wafinyeru luagu Kristu. Luagu ginye, salba diva la lau lasanu Kristu lidagi oweni. Munda iti Kristu sielu. Eni anihi nyu luegi lowere bungi ugueto, au sung angeligu, ama sung hibiri ubafu sielu labuginye lubafu.
1: Primera Pedro, capítulo 4.
8: Igia lubeiti, itara que la sufriru Cristo lida ugubu, lun tiginye anansen yu amalu wa sufriru kei ligia, adiga le sufri halibe lida ugubu, ma bafu halifigou luagu. Lula bagari dunin, libiri li bagari keisi lugunda bungiu. Mama lulinchugu ugondani lun layumaha ugrigu. Buidiri gali dale abakari di hamali bay, adige meha luriba kate le hisi bay hong ha ibidi habuba nya lubungiu. Lida meha dale segihali bay. Hagano ya meha lida ibagari le nibusi garidanit. Palahmuti meha luriba haritagu, abacharuda. Adagua fedu, atagua, luma ahudurogua honguariu, cuento, vueli tihanigi luma fala kumanya la lida la gibri ibagarile, ligia hadumane habi vuriba huwagu, ahinti hagia, agufe saruba ligibu gebungi, le aransa nyobei, lula gusar guduni ya vima aginya, ama hilaguanya madise, ligia, apuri choho alubai meha ugano luagu tia salbaruni, ibi ni honga hilagu anyabanya. Weto, luganyana baila, kabagari tahabani kei lugunda ambungi, lausu hilala hagubu, keisi la susere du hon sun girigia. Jarafali lagumuchu ubou, ligie lunti lube aransa nyuhuma. Ragugua huguya me hungua, derege gua huguya me hungua lung afuri iduni. Login sun kate, nyei la sarago isieni hida hon hibiriku. Lugundu, daruguwa ti isieni lau sarago figo. Resibiguwa huma hungwa hubinye, magulu luhanga. Kesi onigiru tinya buitinya, buidu la hoserunin lubuyerigu idebe se le heresibiribay lumange bungyu. Jusu le kada aba lu leseribidu hon amu. Lega bafu bailu la purichinha, lunti la digani segun lerenu bungiu. Le eseri biduti, adiga lei lausung ere le lichu bai bungiu lu. Sun kate le hadigu bai, adiga humei lida aba igabri le lunti lichu gunua uweiri guni lu bungiu lau. Lida gien Jesu Kristu. Lega duna balin uweiri guni luma ubafu lu sundan itarala. Ni duha yuhise tianu, maweli da taha ningi lauburi lidere ocha waguni le wegi ya beihasi giragueto. Kama hamuga abakatei hanari megeti asusere dutihun, baragi lira, gunda huma luagu gafana huma lida la sufriru Kristu. Luganyana beila, habuinchu lau ugondani, tamele lagiri du Kristu obo ogu lau sun lueniku. Fulese ivatu, ahangana buwe loegie lanigu huma Kristu. Lugundu, arufu dalumuti lira luagu anihi la sifiri sandu le werigu behida. Ahinga sufri raba hida agie. Lumama la loegie lafarha. O loegie la liberuha. Ni loegie la dira aguni libiri lurudu. Ni loegie le meteru lidu kate le miabiti lu midi. Ahinga tia sufri ramuti loegie lanigu la Kristu. Mon lumuti la nugu busiganu. Luntilichugu uerigunilu bungiu luagu lira. Chiluha li dan lula gumeseru, aguseruni, ani hama gin guanari gulani gubungu la gumesera. Ahintibama gibelube la gumesera aguseruni, ida habame tiha maha banya heresi viruni lerenu bungu. Ahintihene gulube ha salvaru ha richagua banya.
11: Estás escuchando Fe Low Bíblica, la Biblia en español, inglés, garífuna y quechí.
8: Hamahaga.